ಕಲಾಭಾಸ್ವರ ಶ್ರೋಣಿ ಶೋಭಾಜಿತ ಸ್ವರ್ಣ ಭೂವೃತ್ತಲೆ ಚಂದ್ರಿಕಾ ಶೀತಲೆ ವಿಕಸಿತ ನವಕಿಂಶುಕ ತಾಮ್ರ ದಿವ್ಯಾಂಶುಕ ಛನ್ನ ಚಾರೂರು ಶೋಭಾ ಪರಾಭೂತ ಸಿಂಧೂರ ಶೋಣಾಯ ಮಾನೇಂದ್ರ ಮಾತಂಗ ಹಸ್ತಾರ್ಗಳೇ

ಸತ್ವದೇವೇಶ ಲಕ್ಷ್ಮೀಶ ಭೂತೇಶ ತೋಯೇಶ ವಾಗೀಶ ಕಿನಾಶ ದೈತ್ಯೇಶ ಯಕ್ಷೇಶ ವಾಯುವಗ್ರಿಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ದಾಮ ದ್ರಾಕ್ಷಾರಸಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ಸುರುಚಿರ ನವರತ್ನ ಪೀಠ ಸ್ಥಿತೇ ಸುಸ್ಥಿತೇ ರಕ್ತ ಪದ್ಮಾಸನೇ ರತ್ನ ಸಿಂಹಾಸನೇ ಶಂಖ ಪದ್ಮದ್ವಯೋಪಾಶ್ರುತೆ ವಿಶ್ರುತೆ

ಆತ್ಮಿಕೆ ಸರ್ವ ತಂತ್ರಾತ್ಮಿಕೆ ಸರ್ವ ಯಂತ್ರ ಆತ್ಮಿಕೆ ಸರ್ವ ಪೀಠಾತ್ಮಿಕೆ ಸರ್ವ ತತ್ವಾತ್ಮಿಕೆ ಸರ್ವ ಶಕ್ತ್ಯಾತ್ಮಿಕೆ ಸರ್ವ ವಿದ್ಯಾತ್ಮಿಕೆ ಸರ್ವ ಯೋಗಾತ್ಮಿಕೆ ಸರ್ವನಾದಾತ್ಮಿಕೆ ಸರ್ವ ಶಬ್ದಾತ್ಮಿಕೆ ಸರ್ವ ವರ್ಣಾತ್ಮಿಕೆ ಸರ್ವ ವಿಶ್ವಾತ್ಮಿಕೆ.

ಸರ್ವಜ್ಞಶಕ್ತನತವತ್ಸಲಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞಶಕ್ತನತವತ್ಸ

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿ ಗೌತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿ ಗೌತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.